0: ಕಾಲ್ ಮಾಡಿ ಮರು ಮರು. ಮರು ಕೈ ಕೈ ರೋಗ ಮಿದ್ರೆ
1: ಮೋರಿನ ರೋಯ್ ನಾ ಕುರಿಯಾಸೆ ಸಾಕೆ ಸುರಿ ಕುಸ್ಕ್ರೀ ವಸ್ತಿ ಕೈ ಕಂಕ ಪರ ಕೈ ಕಂಕ ಪರ ಸಾಕೆ ಔಷಧಿ ರೇಬೆ ಕಂಗ್ ಮಾಡಿ ಕುರಿಯ ಹಸನ ತೋರಿ.